ಮಣಿದ್ವೀಪ ಸಂರೂಢ ಬಿಲ್ವಾಟ ವಿಮಧ್ಯ ಕಲ್ಪ ದ್ರುಮ ಕಲ್ಪ ಕಾದಂಬ ಕಾಂತಾರ ವಾಸ ಪ್ರಿಯ ತೃಪ್ತಿ ವಾಸ ಪ್ರಿಯ ಸರ್ವಲೋಕ ಪ್ರಿಯ ಸಾದರಾರಭ್ಯ ಸಂಗೀತ ಸಂಭಾವನಾ ಸಂಭ್ರಮಾಲೋಲ ನೀಪಸ್ರಗಾಬದ್ಧ ಕೂಲೀಸನಾಥತ್ರಿಕೆ ತಾನುಮತ್ಪುತ್ರಿಕೆ ಶೇಖರೀಭೂತ ಸೀತಾಂ ಸುರೇಖಾ ಮಯೂಖಾವಳೀನದ್ಧ ಸುಸ್ನಿಗ್ಧ ನೀಲಾಲಕ ಶ್ರೇಣಿ ಶೃಂಗಾರಿತೆ ಲೋಕ ಸಂಭಾವಿತೆ ಕಾಮಲೀಲಾ ಧನುಸ್ಸನ್ನಿಭ ಭ್ರೂಲತಾ ಪುಷ್ಪ ಸಂತೋ

ಸ್ವತಾಳಿದಳಾಬದ್ಧ ತಾತಂಕ ಭೂಷಾ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ ದಿವ್ಯ ಹಾಲಾಮದೋದ್ವೇಲ ಹೇಳಾಲ ಸಚ್ಚಕ್ಷುರಾಂದೋಳನ ಶ್ರೀ ಸಮಾಕ್ಷಿಪ್ತ ಕರ್ಣೈಕ ನೀಲೋತ್ಪಲೆ ಶ್ಯಾಮಲೆ ಪೂರಿತ ಶೇಷಲೋಕಾಭಿವಾಂಚಾಫಲೆ ಶ್ರೀಫಲೆ ಶ್ವೇದ ಬಿಂದೂಲ್ಲಸತ್ಫಾಲ ಲಾವಣ್ಯ ನಿಶ್ಯಂದ ಸಂದೋಹ ಸಂದೇಹ ಕೃನ್ನಾಸಿಕಾ ಮೌಕ್ತಿಕೆ ಸರ್ವಮಂತ್ರಾತ್ಮಿಕೆ ಕಾಳಿಕೆ ಮುಗ್ಧ ಮಂದಸ್ಮಿತೋದಾರ ವಕ್ರ ಸ್ಫುರತ್ಪೂಗ ಕರ್ಪೂರ ತಾಂಬೂಲ ಖಂಡೋತ್ಕರೇ